ಮಾಮ, ಕಾಂಜಿಪ್ಪು ಅನ್ನೋ ಭೂಮಿ ಎಲ್ಲ ಬತ್ತಾದ ನದಿಯೇ ಪಾತ್ರ ಆರದಲ್ಲಡಿಯೋ ಅಂತ ನದಿಯೇ ಕಾಂಜಿಪ್ಪು ಇತ್ತ. ತುಂಬ ಪಡ್ರಂಗೆಲ್ಲ ಅವಂಗ ಕವಲಿಗೆ ದೈವತ್ತ ಕಿಟ್ಟ ಮೊರೆ ಇಡುವಾಂಗ. ಅಣ್ಣ ದೈವಮೇ ಕಲಂಗಿಲ್ಲ, ಅಂದ ದೈವತ್ತಕ್ಕೆ ಯಾರಾಲ ಆರದಲ್ಲಿ ಸೊಲ್ಲ ಮುಡಿಯೋ.